ಅಕ್ಷರಧ ಧನಂಜಯ ಸ್ಫುಲಿಂಗ ಭಾನಿ ಪೀತ ಪಂಚ ಸಾಯಕಂ ನಮನ್ನಿಲಿಂಪ ನಾಯಕಂ ಲಲಾಟ ಚತ್ವರಜ್ವಲ ಧನಂಜಯ ಸ್ಫುಲಿಂಗ

ಗದರಿದಜಂ ಪಸಪಾಮ ತಗರಿ ಸರಿ ತಿ ಜಂ ತರಿದ ಸನಿ ಪರಿ ಸರಿ ಗಮ ತಣ ಕು ಪಮ ಗಮರಿದ ಸಾರಿ ಪಾಮರಿದ ಜನು ದಪ ಸನಿ ಪತಗರಿ ಗಮರಿ ಸನಿ ತಗಿದ ಜಂ ತ ಿ ಪಪ ರಿ ಜ ರಿ ಸ ಪಪ ರಿ ಜ ರಿ ಪುಂತ ಗಮ ರಿ ಜ ರಿ ಸ ಸ ರಿ ಚ ತಕ ತರಿ ಪ ರಿ ಜ ರಿ ತಿ ಗಿಡ ತು ಸ ಸ ನಿ ಪಮ ತಿ ಗಿಡ ತು ಅಿಮಿ ತಕ್ ತಿಮಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ ತಕ್ ತಿ